0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಆಲಿಸೋಣ ಆರ್ ಚಂದ್ರಿಕಾ ಅವರ ದನಿಯಲ್ಲಿ ಪ್ರಸನ್ನ ತೀರ್ಥರು ಬರೆದಿರುವ ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಆರ್ ಚಂದ್ರಿಕಾ ರಿಟನ್ ಬೈ ಪ್ರಸನ್ನ ತೀರ್ಥ. ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು.

ಸಿಕೆ ತಾರಾ ಮತ್ತು ವೈಎಸ್ ಇಂದಿರಾ ಅವರ ಸ್ವರದಲ್ಲಿ ವಿಜಯದಾಸರು ಬರೆದಿರುವ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಸಿಕೆ ತಾರಾ ಅಂಡ್ ವೈಎಸ್ ಇಂದಿರಾ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವಿಜಯದಾಸ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ.

ಸಿವಿ ರಾಮಕೃಷ್ಣ ಅವರ ಕಂಠದಲ್ಲಿ ವಾದಿರಾಜರ ರಚನೆ ಸಾರಿದೆನೋ ನಿನ್ನ ವೆಂಕಟರನ್ನ. ಸಾರಿದೆನೋ ನಿನ್ನ ವೆಂಕಟರನ್ನ, ರಿಟನ್ ಬೈ ವಾದಿರಾಜ, ಸಂಗ್ ಬೈ ಸಿವಿ ರಾಮಕೃಷ್ಣ.

ವಿದ್ಯಾಭೂಷಣ ಅವರ ಸ್ವರದಲ್ಲಿ ಕೇಳಿ ಪ್ರಸನ್ನ ವೆಂಕಟದಾಸರು ಬರೆದಿರುವ ಬಾರೋ ಭಾವಜನಯ್ಯ ಭಾನುಸಾಸಿರಮಯ್ಯ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸ ಬಾರೋ ಭಾವಜನಯ್ಯ ಭಾನುಸಾಸಿರಮಯ್ಯ.

ರಂಗನಾಥನ ನೋಡುವ ಬನ್ನಿರೈ. ಶ್ರೀಪಾದರಾಯರ ರಚನೆ, ದನಿಯಾಗಿದ್ದಾರೆ ಸಿಕೆ ತಾರಾ ಮತ್ತು ವೈಎಸ್ ಇಂದಿರಾ. ರಂಗನಾಥನ ನೋಡುವ ಬನ್ನಿರೈ, ರಿಟನ್ ಬೈ ಶ್ರೀಪಾದರಾಯ, ಸಂಗ್ ಬೈ ಸಿಕೆ ತಾರಾ ಅಂಡ್ ವೈಎಸ್ ಇಂದಿರಾ.

ಮಲ್ಲಿಕಾರ್ಜುನ ಮನ್ಸೂರ್ ಅವರ ಗಾಯನದಲ್ಲಿ ಬಸವಣ್ಣನ ವಚನ ಆಡಿ ಅಳುಪದಿರು ಎಲೆಮನವೇ. ಮಲ್ಲಿಕಾರ್ಜುನ ಮನ್ಸೂರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಆಡಿ ಅಳುಪದಿರು ಎಲೆಮನವೇ.

ಆಡಪೋಗೋಣು ಬಾರು ರಂಗ. ಶ್ರೀಪಾದರಾಯರ ರಚನೆ, ಹಾಡಿದರೆ ಮಾಧವಗುಡಿ. ಆಡಪೋಗೋಣು ಬಾರು ರಂಗ, ರಿಟನ್ ಬೈ ಶ್ರೀಪಾದರಾಯ, ಸಂಗ್ ಬೈ ಮಾಧವಗುಡಿ.

ಆರ್ಎ ರಮಾಮಣಿ ಅವರ ಸ್ವರದಲ್ಲಿ ಪುರಂದರದಾಸರು ಬರೆದಿರುವ ಕಾಯಲಾರೆನು ಕೃಷ್ಣ ಕಂಡವರ ಬಾಗಿಲನು. ಆರ್ಎ ರಮಾಮಣಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಕಾಯಲಾರೆನು ಕೃಷ್ಣ ಕಂಡವರ ಬಾಗಿಲನು.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, Indian music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಶ್ರೀ ವಿದ್ಯಾರಾಮನಾಥ್. ಭಾಗವಹಿಸುವ ವಿದ್ಯಾರ್ಥಿನಿ ದೀಪಶ್ರೀ.

0: ನಮಸ್ತೆ ಮ್ಯಾಮ್.
1: ನಮಸ್ಕಾರ. ಪಲ್ಲವಿಯನ್ನು ಅಭ್ಯಾಸ ಮಾಡಿದ್ದೀರಾ?
0: ಹಾಂ, ಮಾಡಿದ್ದೀನಿ.
1: ಒಮ್ಮೆ ಪಲ್ಲವಿಯನ್ನು ಹಾಡಿ ತೋರಿಸಿ.
0: ಹಾಂ. ರೇ ಪ ಗ ಗ

0: ಸರಿ, ಅನುಪಲ್ಲವಿಯ ಸ್ವರ ನೋಡೋಣ.
1: ಸದ್ದ ಪದ
0: ಎಂಟು ಅಕ್ಷರ ದ.
1: ಸದ್ದ ಪದ
0: ಒಂಚೂರು ಗಮಕ ಕೊಟ್ಟು ಹಾಡಬಹುದು.

0: ತಾಳ ಹಾಕೊಂಡು ಹಾಡಿ.
1: ರೇ ಗ ಮ ದ ನಿ ಪ ದ ಮ ಪ ಮ ಗ ಮ ರಿ.
0: ಗ ಮ ರಿ ನಲ್ಲಿ ಎರಡನೇ ಗ ಆಗೆ ಎರಡನೇ ಲಘು.
1: ಗ ಮ ರಿ ನಿ ಸ ರಿ ಸ ರಿ ಗ ಮ ದ ಪ ಮ ಪ ಗ ಮ ರಿ ಸ ನಿ ಪ ನಿ ಸ ರಿ ಗ ಮ ಪ ಮ ದ ನಿ ಸ ಪ ನಿ ಮ ಪ ಗ ಮ ದ
0: ಗ ಮ ದ ನಿ ನಲ್ಲಿ

0: ಪ ಮೂರಕ್ಷರ, ಸೊ ಎರಡನೇ ಧೃತದಲ್ಲಿ ಒಂದು ಅಕ್ಷರ ಸೇರಿಸ್ಕೊಳ್ಳಿ. ರೇ ಸ ರೇ ನಿ ಸ ಬ ನಿ ಮ ಬ,
1: ರೇ ಸ ರೇ ನಿ ಸ ಬ ನಿ ಮ ಪ,
0: ಮಪನಲ್ಲಿ ಸಮ. ಮ ಪ ಗ ಮ ರೇ ಸ ನಿ ಸ,
1: ಮ ಪ ಗ ಮ ರೇ ಸ ನಿ ಸ.
0: ತಾಳ ಅರ್ಥ ಆಯ್ತಲ್ವಾ? ಪೂರ್ತಿ ಮುಕ್ತಾಯ ಸ್ವರ ಹಾಡೋದಾ?

0: ಅಲ್ಲಿಗೆ ಎಡುಪು ಬಂತಲ್ವಾ, ಇಷ್ಟವರೆಗೂ ಅಭ್ಯಾಸ ಮಾಡಿ ಬರ್ತೀರಾ? ಎಲ್ಲ ಪಲ್ಲವಿ ಅನುಪಲ್ಲವಿ ಮುಕ್ತಾಯ ಸ್ವರದ್ದು ಸ್ವರಗಳು.
1: ಧನ್ಯವಾದ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಶ್ರೀವಿದ್ಯಾ ರಾಮನಾಥ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ದೀಪಶ್ರೀ.
2: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಯಶವಂತ್ ಬಿ ಜೋಶಿ ಅವರ ಗಾಯನ ರಾಗ್ ಧನಶ್ರೀ.
4: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ, ರಾಗ್ ಧನಶ್ರೀ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಾಮಂತ್ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಸಾಮಂತ್ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: This program is the contribution of Akashvani Dharwad, anytime Indian music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ. ಮೃದಂಗ ಸಹಕಾರದಲ್ಲಿದ್ದಾರೆ ಪಣೀಂದ್ರ ಭಾಸ್ಕರ್. ಮೊದಲಿಗೆ ತ್ಯಾಗರಾಜರ ರಚನೆ ರಘುನಾಯಕ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರೆಸೈಟಲ್ ಬೈ ಅಪೂರ್ವ ಕೃಷ್ಣ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಫಣೀಂದ್ರ ಭಾಸ್ಕರ್. ಟು ಬಿಗಿನ್ ವಿತ್ ರಘುನಾಯಕ, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ಶಂಕರಿ ನೀವೇ ಸುಬ್ಬಾರಾಯ ಶಾಸ್ತ್ರಿಯವರ ರಚನೆ, ಬೇಗಡೆ ರಾಗ ರೂಪಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಸುಬ್ಬರಾಯ ಶಾಸ್ತ್ರಿ, ಶಂಕರಿ ನೀವೇ, ಸೆಟ್ ಟು ಬೇಗಡೆ ರಾಗ ರೂಪಕತಾಳ.

ಇದುವರೆಗೂ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಫಣೀಂದ್ರ ಭಾಸ್ಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music program. You just heard violin recital by Apurva Krishna. She was accompanied on the mridangam by Phanindra Bhaskar. This program is a contribution of Akashvani Bengaluru, Anytime Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನು ಮುಂದೆ ಕೇಳಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಕೇಳಿ ವರ್ಣ ಕದನ ಕುತೂಹಲ ರಾಗ ಆದಿತಾಳ. ಆಕಾಶವಾಣಿ, ದಿಸ್ ಇಸ್ ಅಮೃತವರ್ಷಿಣಿ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್. Continuing the classical music program, we now bring you an instrumental ensemble by the staff artist of Akashwani. In the beginning, let us listen to a Varna set to Kadana Kutuhala Raga and Adi Thala.

ಇನ್ನು ಮುಂದೆ ಕೇಳಿ ಶಂಭೋ ಮಹಾದೇವ, ಪಂತುವರಾಳಿರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಶಂಭೋ ಮಹಾದೇವ, ಸೆಟ್ಟು ಪಂತುವರಾಳಿರಾಗ ಅಂಡ್ ರೂಪಕತಾಳ.

ಇದುವರೆಗೆ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ವಾಸ್ ಕಂಪೈಲ್ಡ್ ಅಂಡ್ ಪ್ರೊಡ್ಯೂಸ್ಡ್ ಇನ್ ದ ಸ್ಟುಡಿಯೋಸ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಸತೀಶ್ ಭಟ್ ಅವರಿಂದ ಗಾಯನ ರಾಗ್ ಸೂರ್ ಮಲ್ಹಾರ್ ಖಯಾಲ್ ವಿಲಂಬಿತ್ ಏಕ್ ತಾಲ್ನಲ್ಲಿ ಗರಜತ್ ಆಯೆ ದೃತ್ ತೇನ್ ತಾಲ್ನಲ್ಲಿ ಬಾದರವ ಬರಸನಲಾಗೆ.
1: ನೌ ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್ ರಾಗ್ ಸೂರ್ ಮಲ್ಹಾರ್ ಖಯಾಲ್ ವಿಲಂಬಿತ್ ಏಕ್ ತಾಲ್ ಗರಜತ್ ಆಯೆ ದೃತ್ ತೀನ್ ತಾಲ್ ಬಾದರವ ಬರಸನಲಾಗೇ.

0: ಇದುವರೆಗೂ ಶ್ರೀ ಸತೀಶ್ ಭಟ್ ಅವರ ಗಾಯನದಲ್ಲಿ ರಾಗ್ ಸೂರ್ ಮಲ್ಹಾರ್ ಕೇಳಿದಿರಿ. ತಬಲಾ ಸಾಥಿ ಶ್ರೀ ಶಂಕರ್ ಕೌಡಿಮಟ್ಟಿ, ಹಾರ್ಮೋನಿಯಂ ಶ್ರೀ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನು ಮುಂದೆ ಕೇಳೋಣ ರಾಗ್ ಭೂಪ್ ಖಯಾಲ್ ವಿಲಂಬಿತ್ ಏಕ್ ತಾಲ್ನಲ್ಲಿ ಅಬ್ ಮಾನಲೇ, ಧೃತ್ ತೀನ್ ತಾಲ್ನಲ್ಲಿ ರೈನ ದಿನ.
1: ಯು ಆರ್ ಲಿಸ್ನಿಂಗ್ ಟು ಓಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. He is accompanied on tabla by Shri Shankar Kavadimatti, harmonium by Shri D. Kumar Das. Continuing the concert, now listen to Rag Bhoop. Khayal Vilambit Ektal, Abu Manale, Dhrit Tintal, Raina Dina.

0: ಇದುವರೆಗೂ ಶ್ರೀ ಸತೀಶ್ ಭಟ್ ಅವರ ಗಾಯನ ಆಲಿಸಿದ್ರಿ. ತಬಲಾ ನುಡಿಸಿದವರು ಶ್ರೀ ಶಂಕರ್ ಕೌಡಿಮಟ್ಟಿ, ಹಾರ್ಮೋನಿಯಂ ಸಾಥಿ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸ್ತುತಿ.
1: ಯು ವೇರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಗೌಳಿಪಂತು ರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆ ತರುಣಂ ಈಡಮ್ಮ.

ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಈವರೆಗೂ ಕೇಳಿದ್ದು ಗೌಳಿ ಪಂತೂ ರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆಯನ್ನು. ಈಗ ಕೇಳೋಣ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು, ಕಮಲಾಂಬನ ಕಾನ್ನಡ ರಾಗ ಆದಿತಾಳ.

ಕಮಲಾಂಬನ ಕಾನ್ನಡ ರಾಗ ಆದಿತಾಳದಲ್ಲಿ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು ಕೇಳಿದಿರಿ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ಇದನ್ನು ಮುಂದುವರೆಸುತ್ತಾ ಈಗ ಕೇಳೋಣ ನೀವಾಡನೆ ಗಾನ. ತ್ಯಾಗರಾಜರ ಈ ಕೃತಿ ಸಾರಂಗರಾಗ ಖಂಡಚಾಪುತಾಳದಲ್ಲಿದೆ.

ಸಾರಂಗರಾಗ ಖಂಡಚಾಪುತಾಳದಲ್ಲಿ ತ್ಯಾಗರಾಜರ ಕೃತಿಯನ್ನು ಕೇಳಿದೆವು. ಈಗ ಮುತುಸ್ವಾಮಿ ದೀಕ್ಷಿತರ ರಚನೆ ಶ್ರೀ ದಕ್ಷಿಣಾಮೂರ್ತೆ, ಶಂಕರಾಭರಣರಾಗ ಮಿಶ್ರ ಝಂಪೆ ತಾಳ.

ಮುದುಸ್ವಾಮಿ ದೀಕ್ಷಿತರ ರಚನೆಯನ್ನು ಕೇಳಿದೆವು. ಶಂಕರಾಭರಣ ರಾಗ ಮಿಶ್ರ ಜಂಪೆ ತಾಳದಲ್ಲಿ ನಿಬದ್ಧವಾಗಿತ್ತು. ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಪೀಲು ರಾಗ ಏಕತಾಳದಲ್ಲಿರುವ ಒಂದು ಭಜನ್ ಅನ್ನು.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈವರೆಗೂ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ.
1: ಇದು ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ, ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30